ಅಥ ರಾಮ ರಾಮಿಂಗಾಯಿ ಚಂಗ ತೌ ಅಮ ಚಂಗ ತಂಗನ್ ಚಂಗ ಕೈಚೋ ಕಿ ಖಮ ದ ಹಾಯಿ ಹಾಯಿ ಹಾಯಿ ಹಾಲೈ ಐರವಾ ಗಾಯಿ ಹಾತುನ್ ದವಾ ನಾಂ ರವಾಕ್ ತಾರ ಮಿಂಗೈ ಕವಾಂ